ಜೋ ಅಧಿಪುರುಷ ಸ ಜಾತೋ ಅಂತರಿಕ್ಷತ ಪಶ್ಚಾತ್ ಭೂಮಿ ಮತೋ ಪುರಃ ಯತ್ ಪುರುಷೇನ ಹವಿಷಾ ದೇವಾ ಯಜ್ಞಮತನ್ವತ ವಸಂತೋ ಅಸ್ಯಾಸೀದಾಚಂ ಗ್ರೀಷ್ಮ ಇದ್ಮ ಶರದ್ರವಿಃ ಸಪ್ತಾಸ್ಯಾಸಂ ಪರಿದಯಃ ತ್ರಿಸಪ್ತ ಸಮಿದಕೃತಾ.